0: ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ಆ ಪ್ಯಾಟಿಯೋ ಕೋಹಮದ
2: ಸಿಂಧು ಅಕ್ಕನವಾದ
3: ಇದೆ ಮಲ್ ಸರ ಗೆಲ ವಿನ್ನ ಬೆರಿ ತನ್ ಬಲ ಮಡ ಇನ್ನ ಬೆರಿ ಕರ ಉಂಬ ದುನ್ನು ಹೆಂಗು ಮೇನುರ
2: ಮೇಕ ಅಪಿಲಾಗೆ ಗಿಂದರ ಹೆಂದೇವ ಬ್ರೋ
4: ಒಲೊನ್ನರೇ ರಮಣಿ ಅಕ್ಕ ಕಥಾ ಕಲ ಆದ್ರೆ ಅವ ತೆಗೆದು ಕಿರಗನ್ನ ಥ್ಯಾಂಕ್ ಯು ಸೋ ಮಚ್ ಮಾವ ಹಾಗೆ ನಿನ್ನೋಡ ತವ ಕಥಾ ಕಿರುಪು ಕಟ್ಟಿಯ ಗುಡಕ್ಕೆ ಇನ್ನು ಯೊಕ್ಕುಮಲ ಮೊಮ್ಮೆ ಹಿತನೋ ಮಂಗ್ ಈಗ ಪೇ ಮುಲಟ ಮೇಕದು ಕಿರಗತ್ತ ತೊಂದಾಯಿ ಕೇಳ ಈ ಹಿಂದೆ ದಿಗಟೆ ಹಾಗೆ ನಿನ್ನ ದುಂಬರ ಲಲಿತಯ್ಯ ಯಾವ ತೆಗೆದು ಕಿರಗನ್ನ ಹಾಯ್ ಭಾಷಿ ಮ್ಯಾನಿಕ ಸುಮದಾವಲ ಮಮ ಬಲಂಗುಡು ಉಡವೆಲಿನ್ ಗಿಮ್ಹಾನಿ ಮಧುಶಿಕಾ ಅಮ್ಮೋ ಸಾಹಿನ ಕಾಲಿಕಿ ಮೀ ಮೆಸೇಜ್ ಕಾಗ್ದಾಲದೇ ನಿಗ ಮೆಸೇಜ್ ಕಾಕೆವಲ ತೇನೋ ಅನ್ನೋದ ಮನಿಕ ದಿದಾಸ್ ನಾವೇ ಕ್ಯಾನಿ ಮಮ್ಮಿ ಇಸ್ಕೋಲೆ ಅನ್ನೋ ಆಟವಾಸರೆ ಇದಾಯ ಆರಂಚಿ ಅಹುವೆ ಇಸ್ಕೋಲೆ ಇವರವೆಲ್ಲ ಸ್ಕೂಲ್ ವ್ಯಾನಿಗೆ ಗೆದರೆ ಆದ್ದೆ ಪಾರವಾಲ್ವಲ್ಲ ರತಿಂಜ ಪತ್ತು ಕರನೋ ಮಿನಿಸು ಹರಿ ಸತುಟಿಂಗ್ ಹಿಟಿಯ ಮಠ ತಿತುನ ಅಮ್ಮೋ ಏ ದುಃಖಿಂದಪು ಕಾಲಿ ಇವರೈ ನೇದ ಕೇಳ ಏನೇದಾಯೋ ಸಹೋದರ ಸಹೋದರಿಯೋ ಕೊಚ್ಚರ ಅಪಿಟ ನೆತಿಯೋನಾದ ಅದಟ ತೇ ಕಾಲೆ ಅಂದರುಮ ಅಂದರು ಮತಕೆ ಅಕ್ಕೇಲಕೇನೋ ಏತ್ ಅದಟ ತೇ ರಟ ದಿನವನ್ನ ವಿಹಸುನು ಅಪೇಮ ರಣವಿರುವ ಜೀವಿತ ಸಟನಕ ಗೊಡಕ್ ಕೆಲಾವಟ ಕಿಸಿಮ ಪಿಡಿಗೆನಿಮ ಗೌರವಯಾಕ್ ನೆತುವಮು ನಿಹಂಡವಮು ಓನ್ ದುಃಖಿ ದಿನ ಕೇಳ ಕೇನೋ ಓಂಟ ಲಭೆಯುತು ಗೌರವೇ ವಟಿನಾಕಮ ಲಭಾಯುದೇಯುತು ಮೈ ನೇದ ಕೇಳ ಗಿಮ್ಹನಿತ್ ಮತಾಕರನೋ ಅನಿವಾರ್ಯ ಏಕ ದವಸಕ್ ನೀವೇ ಹಮದಾಮ ಓನ ಸಿಹಿಕರನ್ನೋನಿ ಗೌರವ ಕರನ್ನೋನಿ ರಟೆ ಅಭಿಮಾನಿಯ ಅಪೇ ರಣವಿರುವಂತ ಮೈ ಕೇಳ ಕೇನೋ ನಿಹಿಪಿಟ ಮುನಾದಿಕ್ಯಾನೆ ಪಿಲಿರು ತಮೈನಿ ಜೀವಮಾನ ಪಿಲಿರು ತಮೈ ಅಪೇ ಆದರಣೀಯ ರಣವಿರುವಾನ್ ಇತಿ ಲಸನ ರಣವಿರು ಸಿಂಧುವಾಗ ದೆನ್ನಿ ಕೇಳಿಕೇನೋ ಮಂಗ್ ಈಗ ಪ್ಯಾತ್ ಲಾಸ್ತಿ ಕೇಳತೇನೋ ಆದರೆ ಮೇಕತ ಕರೆಗಾನ ಹಸ್ಬೆಂಡ್ ಅನುಷ್ಕ ಪುಂಚಿಪುತ ದಾನುಕ ಅಮ್ಮ ಸುಧಾರ್ಮ ಈಗ ಅವರು ನಂಗಿ ಶಶಿನಿ ಅಥಲು ಪೌಲಿ ಒಕ್ಕೋಮಲ ಏಕತ ಕರೆಗಾನ ಕೇಳಿಕೇನೋ ಅಮ್ಮ ತಾದ್ರೆ ದಿಕ್ಕೋ ದಿಕ್ಕ ಆದರೆ ನಿಕತ ಕರೆಗಾನ ಜಾಯವೇವಾ ಹರಿ ಅದು ಕೂಡ ಕಟ್ಟಿ ಅಪೇ ರಣವಿರು ಅನ್ನೋ ಮತಕ್ಕೆಲ್ಲ ತೇನೋ ಹಿಂದ ಮೆಸೇಜಸ್ ಹಿಮಿಂಗ್ ಹಿಮಿಂಗ್ ಹಿಮಿಂಗ್ ಹಿಮಿಂಗ್ ತಮೈ ಕೇವನ್ನು ವೇಣಿ ಮುಖದ ಅದು ವಿನದಟ ವಡ ಮೆಸೇಜಸ್ ಟಿಕ ದಿಗನಿಸ ಏ ಆತರ ಕೆಡಿ ರೈಸ್ ಮೋಟೆ ಕಂಪನಿ ಕಥೆಕ್ ಒಗ್ಗಲಂಟು ಮತಕ್ಕರನ ನೀ ಆರಂಚಿಯಗೆನ ನುಕಿಯ ಮೊಬೈ ಮುಖದ ಆಟ ವಾಸಿಯಾಕ್ ವಿನವನ ಏಕಗನಿಕೆ ಅನ್ನು ಮೋನಿ ನೆನೇದ ಇದನ್ನ ವಿಶೇಷನ್ ಕಿ ಅಂಡೋನಿ ಸ್ಕೂಟ ಏಕ ಗನ್ನೋಯ ಹೀನ ದೆಕ್ಕ ದೆಕ್ಕ ಹಿಟಿಯನ ಓನಮ ಮೇ ಟ್ರಾಫಿಕ್ ಎಕಾಕ್ ವಿಲಾವಕ ಓನೊಮ್ಮ ಟ್ರಾಫಿಕ್ ಜಾಮಿಗ ಅಸೆ ಮುಲ್ಲೆಂದಾಲ ಹದಿಸಿಟಿ ಅನ್ನೆನ್ನ ನ ಸ್ಕೂಟರೇ ತರಂಗ್ ವಾಹನೆಯಾಕ್ ನೇದ ಗ್ಯಾಲ ಮೈಟ ಅತಿಹಿಮೈ ಫಿರಿಮಿಲ ಮೈಟ ಅತಿಹಿಮೈ ಅನ್ನೇನಿಸಾ ತಮೈ ಮೇ ಪನಿವಿದೇ ಗೆನಾತ ಮಮ್ಮ ತಕ್ಕರನ್ನೇ ದೆಂಗ್ ಉಯ ಗನ್ನವನಂಗ್ ಹಿಮ ಕೆಡಿ ರೈಸ್ ಲೀಡ್ 1-5 ಬೈಕ್ ಎಕ ಅಡ್ಡುಮ್ಮ ಇಂಧನ ಪ್ರಮಾಣಕ್ಕಿನ್ ವೆಡ್ಡಿಮ್ಮ ದುರಾಕಿ ಅನ್ನ ಪುಲುವನ್ನಿ ಸಾ ಕೌರು ತೋರಣ ಮೇ ಬೈಕ್ ಎಕ ದೆಂಗ್ವಾಟ ರುಪ್ಯಾ ಲಕ್ಷಕ ಮಿಲಾಡುವಾಕ್ ಎಕ ಗನ್ನ ಪುಲುವನ್ ಕಮತೀನು ಲೀಸ್ ಎಕಾಕ್ ದಾಲ ಗನ್ನವನ ಹರದ ಏಕೆ ಸಾಮಾನ್ಯ ರುಪ್ಯಾ 10 lakh ಅನುಹೈದಾ ಸ್ಪನ್ಸಿ ಹಾಕಿನ ಬೈಕ್ ಎಕಟ ಲಕ್ಷಕ ಡಿಸ್ಕೌಂಟ್ ಎಕಾಕ್ ಲಭನೋ ಈ ವಿತರಾಗ್ ನೆವೇ ಆ ಲೀಸ್ ಎಕಾಕ್ ದಾಲ ಗನ್ನವನ ಲೀಸಿಂಗ್ ಕಂಪನಿ ಎಕಟ ಪಲವಿನಿ ಮಾಸ ತುನೇ ಲೀಸಿಂಗ್ ವಾರಿಕ ತೊಡಗಿವಾನೆ ಒಯಾ ನೆವೇ ಕೆಡಿ ರೈಸ್ ಮೋಟರ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಏ ಹಿಂದ ಮೀ ಒಕ್ಕಮ ದೀಮನಾಯ್ಕ ಕೆಡಿ ರೈಸ್ ಎತ್ತಿನ ಹಾಗೆ ಪೆಟ್ರೋಲ್ ಬೈಕ್ ಕರಗಾನ ಪರಾಕು ನುಕರ ಇಕ್ಮಾಂಕರ ಮುಖದೆ ತೊಗ ಸೀಮಿತ ಈ ಹರದ ಮಿಕ ಮೇ ಪೆಟ್ರೋಲ್ ಸುವಂದಟ ಪವಾ ದೂನುವ ಕೇಪು ನಿಸ ಪೆಟ್ರೋಲ್ ಬೈಕ್ ಗನ್ ಹಿತೆ ಬಯಾಕ್ ತಿಬ್ಬನ ಮೇ ಪೆಟ್ರೋಲ್ ಕ್ರೈಸಿಸ್ ಎಕಾಕ್ ತೇಡುವೆಲಾವೆ ಭಯ ನತಿ ಕಿರಗಾನ ಮುಖದ ಮಿಕಟ ದಾಳತೆಯನ್ನೇ 1-5 cc ಅದಿ ಬಲತೆ ಎಂಜಿನ್ ಎಕಾಕ್ ಇವಾಗೆ ತಮೈ ಪೆಟ್ರೋಲ್ ಇತಿರಿಕರನ EFI ಟೆಕ್ನಾಲಜಿ ಎಕಾತ್ ಕಂಬೈನ್ ಕಲ್ಲ ಹದಪು ಬೈಕ್ ಎಕಾಕ್ ನಿಸಾ ತಮೈ ಮಿಕ ಪೆಟ್ರೋಲ್ ಸುವಂದಟ ಪವಾ ದೂನ್ನೇ ಇತಿನ್ ದಿವೈನ ಪುರಾಮ ಅಲವಿ ಜಾಲಯ ಕಿನ್ನುವ ಸೇವಾ ನಿಯೋಜಿತ ನೀನೋ ಅಮತರು ಕೊಟಾಸ್ ದಿವೈನ ಪುರಾಮ ಗನ್ನ ತೇನೋ ಅಲಿವೇನ್ ಪಸು ಸೇವಾವತ್ ಅತಿ ವಿಶಿಷ್ಟಾಯಿ ಮೇಡ್ ಇನ್ ಶ್ರೀಲಂಕಾ ಕೇಳನೇ ನಿಯಮ ಕ್ವಾಲಿಟಿ ಏಕಟ ಹದಪು ಬೈಕ್ ಎಕಾಕ್ ವೆರಿ ವಿಸ್ತೃತ ದನಗನ್ನು ಕೆಡಿ ರೈಸ್ ಮೋಟರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ವೇತ ಕಥಾಕ್ರಮ ಬಿಂದುವೈ ಹೆತ್ತ ಹತಾಯಿ ಹಾರಸ್ಯ ಹಯಾಯಿ ಹತಲಿಸ್ತುನೈ ಅನು ಹತ ಬಿಂದುವೈ ಹೆತ್ತ ಹತಾಯಿ ಹಾರಸ್ಯ ಹಯಾಯಿ ಹತಲಿಸ್ತುನೈ ಅನು ಹತಟ ಗಮ್ಮ ಉಕ್ಕುಮ ವಿಸ್ತೃತ ಟಿಕ ದನಗನ್ ಫಲ